0: जो आवाज लगाई चोटी कर दूंगा।
1: ಸಕ್ಕ ಜಂ ಸಕ ನಂ ಸಕ ರಂ ಸತ್ ಸಂಕಿರಿ ದಕ್ಕಿರಿ ಸಕ್ಕ ಜಂ ಸಕ ಜಂ ಸಕ ನಂ ಸಕ ರಂ ಸತ್ ಸಂಕಿರಿ ದಕ್ಕಿರಿ ಸಕ್ಕ ಜರಿ ತದಲ ತಜ್ಜನು ತದಲು ತಜ್ಜಮಿ ತದಿಮಿ ತಜ್ಜನು

0: ರೇಷ್ಮಿ ಬಾಲ ತಂದಾನ ಏ ಸೋಲಾ ಸಾಲ ತಂದಾನ ಐ ತೇರೆ ಖಯಾಲ ತಂದಾನ ಹಮ ತೇರೆ ತೇರೆ ತೇರೆ ಚಾಹನೆ ವಾಲೆ ಹೈ ಹಮ ಕಾಲೆ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ
1: ದೋಸ್ತೋ ಮಹಮೂದ್ ಕೋ ಪಹಲಾ ಮೌಕಾ ದಿಯಾ ಥಾ ಗುರ್ದತ್ ಸಾಹಬ್ ನೆ ಸಿಐಡಿ ಫಿಲ್ಮ್ ಮೇ ಇಸ್ ಫಿಲ್ಮ್ ಕೆ ನಿರ್ದೇಶಕ್ ಥೆ ರಾಜ್ ಖೋಸ್ಲಾ ಏಕ್ ಛೋಟಿ ಸಿ ಭೂಮಿಕಾ ಥಿ ಇಸ್ಮೇ ಮಹಮೂದ್ ಕಿ ಪೊಲೀಸ್ ಕಸ್ಟಡಿ ಮೇ ಉನ್ಕಿ ಮೌತ್ ಹೋ ಜಾತಿ ಹೈ ಜಿಸ್ಕಾ ಇಲ್ಜಾಮ್ ಫಿಲ್ಮ್ ಕೆ ನಾಯಕ್ ಅರ್ಥಾತ್ ದೇವ ಆನಂದ್ ಪರ್ ಆತಾ ಹೈ ಯೆ ಫಿಲ್ಮ್ ಆಯಿ ಥಿ 1956 ಮೇ ಬೇಹದ್ ಕಾಮಯಾಬ್ ಇಸ್ ಫಿಲ್ಮ್ ಕೆ ಏಕ್ ಸಾಲ್ ಬಾದ್ ಹಿ ಗುರ್ದತ್ ಸಾಹಬ್ ನೆ ಅಪ್ನಿ ಏಕ್ ಔರ್ ನಾಯಾಬ್ ಫಿಲ್ಮ್ ಬನಾಯಿ ಪ್ಯಾಸಾ ಇಸ್ಮೇ ಉನ್ಕೆ ದೋ ಸ್ವಾರ್ಥಿ ಭಾಯಿಯೋ ಮೇ ಸೆ ಏಕ್ ಕಿ ಭೂಮಿಕಾ ನಿಭಾಯಿ ಥಿ ಮಹಮೂದ್ ನೆ ಉನ್ಕೆ ದ್ವಾರಾ ಬೋಲಾ ಗಯಾ ಡೈಲಾಗ್ ಲೋಗ್ ಆಜ್ ಭಿ ನಹೀ ಭೂಲ್ತೆ
2: ಹಮ್ ಭಾಯಿ ವಾಯಿ ನಹೀ ಜಾನ್ತೆ ಹಮೇ ತೋ ಬಸ್ ರೂಪಿಯಾ ಚಾಹಿಯೇ ರೂಪಿಯಾ
1: ದೋಸ್ತೋ ಇಸಿ ರುಪಯೆ ಕಿ ಬಾತ್ ಕೋ ಲೇಕರ್ ಉನ್ಹೊನೆ ಏಕ್ ಫಿಲ್ಮ್ ಭಿ ಬನಾಯಿ ಥಿ ಸಬ್ಸೆ ಬಡಾ ರುಪಯ್ಯಾ ದರಸಲ್ ಯೇ ಉನ್ಕೆ ವಾಲಿದ್ ಮುಮತಾಜ್ ಅಲಿ ಪರ್ ಫಿಲ್ಮಾಯೆ ಫಿಲ್ಮ್ ಸರ್ಗಮ್ ಕೆ ಏಕ್ ಗೀತ್ ಕೆ ಮುಖಡೆ ಸೆ ಮಿಲ್ತಾ ಜುಲ್ತಾ ಟೈಟಲ್ ಹೈ
3: ಸುಣೋ ಸಾಬ್ ಸುಣೋ ಸಾಬ್ ಓ ಭಾಯಿ ಸುಣೋ ಅಪನೆ ದೇಶ ನಿಕಲೆ ಥೆ ಹಮ ಲೇಕೆ ಲುಟಿಯಾ ಡೋರಿ ಕೌಡಿ ಕೌಡಿ ಜೋಡಿ ಬನ್ ಗಯೆ ಲಾಲಾ ಆಜ್ ಕರೋಡಿ ಮಾರೋ ನಾಮ ಶೇಷ್ ಕರೋಡಿ ಪಾಶ್ ಹಮಾರೆ ಹತ್ತಿ ಘೋಡಾ ಫಲ್ಟನ್ ಫೋಸ್ ಸಿಪಯ್ಯಾ ಲೇಕಿನ್ ಐಸೆ ಕೈಸೆ ಬಣೆ ಹಮ
4: ಬೋಲ್ ದು ಬಾಪು
3: ಬೋಲ್ ದೆ ಬೇಟಾ ಬಾಬು

0: जो आवाज लगाई चोटी कर दूंगा।
1: ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ್ಜನು ಸಜ